ಉದರಗಡದ ಕಡೆ ದಿಟ್ಟ ದಿನ ತಂದ್ರದಿ ಕಾಂಕಡದ ಉದರಗಡದ ಕಡೆ ದಿಟ್ಟ ದಿನ ತಂದ್ರದಿ ಇತ್ತ ಇತ್ತ ಕಜ್ಜನು